ಮಾತಲಾಡ ಗೋಪಿ ಜನ ಮನೋರಥಮ ಬಂದಲೇ ಮಾತಲಾಡ ಪರಮ ಭಕ್ತ ಭಕ್ತರು ದುರುಳ ಬಾರ ವಾರುಂಡ ಜನ್ಮ ಮರಗುಡೆ ಕಲಿಬಾಗಲು ಬೀಚು ಬಾಯಂಬುದಮ್ಮಯಾನಿ ತಗೋ ಮಾತಲಾಡಲು ಹರೇ ಸಾಯಿ ದೇವಾ ಪತ್ತಿ ಬೇಡ ಸರಸಿ ಮುಗದಾಟ ಎಲುಜು ಬೇಡಿಕೊಂಡ ನನ್ನು ದಾಪ್ರೋಭು ಬಬದಮ್ಮಯಾನಿ ತಗೋ ಮಾತಲಾಡು ಶ್ರೀ ವೆಂಕಟೇಶ ಸುಪ್ರಕಾಶ ಸರ್ವೋನ್ನತ ಸಜ್ಜನ ಮಾನಸನ ಚೇತನ ಕನಕಾಂಬರ ತರಳದ ಬಕುಟ ಕುಂದಲ ಹರಾಜಿ ಸಹನೆ ಜನುಜುಳೆ ಹೊಗಡಗ ಸಾಧನ

ಬಗ ಸನಿ ಬಗರಿ ರೀ ಸನಿ ಸನಿ ಬನಿ ರೀ ಸನಿ ಬನಿ ರೀ ಸನಿ ಬನಿ ರೀ ಸನಿ ಬಗರಿ ಸನಿ ಬಗ ರೀ ಸನಿ ಬಗ ಸನಿ ಬಗರಿ ನಿ ಬಗರಿ ಸ ಗಾರಿ ಸರಿ ಸನಿ ಸ ಕರಿ ಸನಿ ಸ ಕರಿ ಸನಿ ಸ ಗಗ ಕರಿ ಬಿದ್ದಿ ಸಸು ಸನಿ ನಿ ಪ ಬಗ ಗರಿ ರೀ ಸ ಸನಿ ನಿ ಬ ಕರಿ ಸನಿ ಬರಿ ಸನಿ ಬಗ ಸರಿ ಗ ಬನಿ ಹಂಸ